ಬುದ್ಧಿಚ್ಚು ಮನೋರಥಂ ರಕ್ತಭಂಗಜ ಚರಣಾಗ್ರೇ ಸಂತತಂ ಮಮ ಭಕ್ತಿ ಸಂಭವಿಕೇಣಂ ಮುಕ್ತಿಯಂ ಲಭಿಕೇಣಂ ತ್ವಲ್ಪಾದಾಂಬುಜಗಳಿದಾಂಬುಬಿಂದುಕ್ಕಳ ಧರಿಚ ಉಲ್ಪಲೋದ್ಭವ ಜಗತ್ತೊಕ್ಕವೇ ಸೃಷ್ಟಿಕ್ಕುನ್ನು ತ್ವಲ್ಪಾದಾಂಬುಜಗಳಿದಾಂಬುಧಾರಣಂ ಕೊಂಡ ಸರ್ಪಭೂಷಣಂ ಜಗತ್ತೊಕ್ಕೆ ಸಂಹರಿಕ್ಕುನ್ನು ತ್ವಲ್ಪಾದಾಂಬುಜಗಳಿದಾಂಬುಧಾರಣಂ ಕೊಂಡ ಸರ್ಪುಮಾನ್ ಮಹಾಬಲಿ ಸಿದ್ಧಿಚಾನ್ ಐಂದ್ರಂ ಪದಂ ತ್ವಲ್ಪಾದಾಂಬುಜರಜಸ್ಪೃಷ್ಟಿಗೊಂಡ ಹಲ್ಯಯಂ ಕಿಲ್ಪಿಷತ್ತೊಡು ವೇರುಬೆಟ್ಟು ನಿರ್ಮಲಯಾಯಾಳ್ ನಿಂದಿರುವಳಿಯುಡೆ ನಾಮಸಂಕೀರ್ತನಂ ಕೊಂಡ ಬಂಧವುಮಗನ್ನು ಮೋಕ್ಷತ್ತೆಯಂ ಪ್ರಾಪಿಕ್ಕುನ್ನು ಸಂತತಂ ಯೋಗಸ್ಥನ್ಮಾರಾಗಿಯ ಮುನೀಂದ್ರನ್ಮಾ ಚಿಂತಿಕ್ಕಾಯ್ವರೇಣವೇ ಪಾದಪಂಕಜದ್ವಯಂ ಇತ್ತಮೋರೊನ್ನೇ ಚೊಲ್ಲಿ ಸ್ತುತಿಚ್ಚು ಜನಕನಂ ಭಕ್ತಿ ಕೈಕೊಂಡು.